ಕೊರಡಲ್ಲ ತನಿನ್ ಕೊಟ್ಟಿತಿರಿ, ಶಿಲುವನು ನೀವು ಮೋಸುಕು ನೀವು. ದಾರಿ ಮಜ್ಜಲು ತಲ ತಿರುಗಿ ಶಿಲುವನು ವೆಂಟನೆ ದಿಂಚಿತಿವಿ, ವೇರೊಕ ಮನುಷ್ಯನಿ ತೋಡಿಚ್ಚಿ ಕಲ್ವರಗಿರಿಕಿ ನಡಿಪಿತಿರಿ. ಅಯ್ಯೋ ಪಾಪಂ ವನಲೇದೆ ಎವರಿಕಿ ನೀಪೈ ದಯರಾದೆ, ಕೋಪಂಗಾ ನಿನ್ನು ಚೂಡಗನೇ ಕೊರಡಾಲ ತೊನಿನು ಕೊಟ್ಟಿತಿರಿ. ಮೇಕುಲು ನೀಲೋ ದಿಗುತುನ್ನ ಶಿರಸ್ಸುನ ಮುಳ್ಳು ಪೆಡುತುನ್ನ.